ಖಾಲಿ ಥಾನೆ ಶ್ಯಾಮಲಾ ಬೋನೆ ಹೊಲ್ದ ಬೊಂಕಿ ಡಾಕೆ ಚಿಕ್ಮಿಕ ಯಾಹಾಸೆ ರೇ ತನ್ ಸೋಸ್ಯಾ ಕೇತಿರ ಫಾಕೆ ಫಾಕೆ ಸೋಸ್ಯಾ ಕೇತಿರ ಫಾಕೆ ಸೋನಾಲಿ ರೂಪಾಲಿ ರಂಗೆ ರಂಗ ಹೊಯ್ಲು ನೋದಿ ಆರೆ ಸೋನಾಲಿ ರೂಪ